0: ಪ್ರಮುಖ ತೆಲುಗು ಚಲನಚಿತ್ರ ಸಿನಿ ಸಂಗೀತ ದರ್ಶಕರು ಕೀರವಾಣಿ ಗಾರು ತೊಂಬೈ ವಸಂತಾಲ ಆಕಾಶವಾಣಿ ಸಂಬರಾಲು ಕೀರವಾಣಿಗಾರಿ ರಾಕತೋ ಅಂಬರಾನಂದಾಯಿ.
1: ಆಕಾಶವಾಣಿ ಅಂತೇ ರೇಡಿಯೋ, ರೇಡಿಯೋ ಅಂತೇ ಆಕಾಶವಾಣಿ. ಆಕಾಶವಾಣಿತೋ ನನ್ನ ಅನುಬಂಧಂ 1970 నుంచి 90 వరకు కొనసాగిందండి.
0: కీరవాణి గారి మాటల తోటలో విహరిద్దాం. ఈ నెల 25వ తేదీ

0: ರೇನ್ಬೋ 101.9.
1: ಎಲ್ಲೋ ದಾರಿ ತಪ್ಪನಿ ಸ್ವೇಚ್ಛ ಲೋಪಾಲು ಸರಿದಿದ್ದೆ ವ್ಯವಸ್ಥ 47 ಅನುಭವಂ ಚೆಪ್ಪೇ ಪಾಠಂ ಗುರಿ ತಪ್ಪನಿ ಪ್ರೋಗ್ರಾಮುಲ ಬಲಂ ಮನ್ನಿ ಒಕ್ಕ ಶ್ರೀ ಚೈತನ್ಯಲೋನೇ.

0: ka-chum, boom, boom, ba, ka-chum, boom, ba, ka-chum, boom, boom, ba, ka-chum,
1: boom, boom, ba, ka-chum, boom, boom, ba, ka-chum, ba, ka-chum, ಕೊಂಪ ಮುಂಚಿನವರು ಎಂತ ಗೊಪ್ಪ ಸೊಗಸುರು ಈ ಆಡದಾಚಿನವರು ಪೂಲ ರೆಕ್ಕಲು ಕೊನ್ನಿ ತೇನೆ ಚುಕ್ಕಲು ರಂಗರಿಸ್ತಿವು ಇಲ್ಲ ಬೊಮ್ಮ ಚೇಸ್ತಿವು ಅಸಲು ಭೂಲೋಕಂ ಇಲ್ಲಾಂಟಿ ಸಿರಿ ಚೂಸಿ ಉಂಟದಾ ಕನಕ ಈ ಚಿತ್ರ ಸ್ವರ್ಗಾದಿಗೆ ಚೆಂದಿ ಉಂಟದಾ